so nyame nsa ɔbɔsom tumi mmoa wo malam tumi mmoa wo ɔpɛ tumi mmoa ma me tumi mmoa wo mmerɛ bi nso tumi mmoa wo ɔde wakɔ nyinaa bɛso nyame nsa deɛ nyinaa bɛdi aboa